ಜಗದೇಂದ್ರಕೃತನಂ ಪುಂಜರಾರಿ ಪಂಜನಂ ನಿರಂಜನಂ ಸುಖಾಕರಂ ಮಂಜುಗಂಜಪತ್ರ ನೇತ್ರ ರಾಜಿತಂ ನಿರಾಜಿತಂ ಗೋಪಾಲ ಬಾಲಚಾರ ಚೋರ ಬಾಲ ಕೃಷ್ಣ ಮಾಷ.

ಬಾಲಕೃಷ್ಣ ಪುಣ್ಯ ನಾಮನಾಲಿದಂ ಸುಭಾಷ್ಟಕಂ ಈ ಪಠಂತಿ ಸಾತ್ವಿಕೋತ್ತಮ ಸದಾ ಮುದಾಚ್ಯುತಂ ರಾಜಮಾನ.

ಧ್ರುವಿ ಪಾತು ಶಿರೋದೇಶಂ ಸೂರ್ಯ ಪಾತು ಲಲಾಟಕಂ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಘ್ರಾಣಂ ಪಾತು ಸದಾ ಪಾನು ಮುಖಂ ಪಾತು ಸದಾ ರವಿಃ ಜಿಹ್ವಾ